die wo hunu die wo nemu dia e koso mensuro efise erade e ka wo na wa she ye mbo se ori nyao ye na ori empower ye